0: ನಮಸ್ತಂಗ ಗಾಹೆ ನಮಸ್ತಂಗ ಬಾಹೆ
1: ನಮಸ್ತಂಗ ತಿರ್ವರ್ಗೆ ನಮಸ್ತಂಗ ಸರ್ಗೆ
0: ನಮಸ್ತಂಗ ಪ್ರಭೋಗೆ ನಮಸ್ತಂಗ ಸುಜೋಗೆ
1: ನಮಸ್ತಂಗ ರಂಗೆ ನಮಸ್ತಂಗ ಪಂಗೆ
0: ನಮಸ್ತಂಗ ಗಮ್ಮೆ ನಮಸ್ತಸ್ತರಮ್ಮೆ
1: ನಮಸ್ತಂಗ ಜಲಾಶ್ರಯ ನಮಸ್ತಂಗ ನಿರಾಶ್ರಯ
0: ನಮಸ್ತಂಗ ಜಾತೆ ನಮಸ್ತಂಗ ಪಾತೆ
1: ನಮಸ್ತಂಗ ಮಜ್ಬೆ ನಮಸ್ತಸ್ ಅಜ್ಬೆ
0: ಅದೇಸಂಗ ದೇಸೆ ನಮಸ್ತಂಗ ಪೇಸೆ
1: ನಮಸ್ತಂಗ ನಿರ್ಧಾಮೆ ನಮಸ್ತಂಗ ನಿರ್ವಾಮೆ
0: ನಮೋ ಸರ್ವಕಾಲೆ ನಮೋ ಸರ್ವದಯಾಲೆ
1: ನಮೋ ಸರ್ವರೂಪೆ ನಮೋ ಸರ್ವಪೂಪೆ
0: ನಮೋ ಸರ್ವಖಾಪೆ ನಮೋ ಸರ್ವಥಾಪೆ
1: ನಮೋ ಸರ್ವಕಾಲೆ ನಮೋ ಸರ್ವಪಾಲೆ
0: ನಮಸ್ತಸ್ತ ದೇವ.